ನಸ್ ಎ ಯಸು ಕುರುವಾಗೆ ನಂಗ್ ಎ ಯಸಿ ಎಂಪಿಯಾ ನದೇಂಗ್ ನದೇಂಗ್ ಬೆಲೆ ಅಬಸೆ ಕುವಾಬ ಎಲಸಿ ಪಿ ಎಲಸಿ ಅಜೆ ಬೆಲ್ಬ ನಕಿ ಅಕ್ವೆಲ್ ಬಸಂಗ್ ಎಲ ಗುತ್ ಕಿ ಗುತ್ ಅಲ್ ಇಲ್ಲೊಂಗ್ ಅನಂ ದು ದೇಂ ಬರುನ್ ತಾರೆ ಪಿಯಕೆ ಅನ್ ದೇಂ ಬರು ಸಿ ತುಮುನ ಇರಿಯೆ ಇಲ ಗುತ್ ಬಂಕಿ ಇಲ ಬರುನ್ ಬೆಲೆ ಅಲ್ ಇಲ ಬರು ಲೇಕೆ ನಿಜಿ ಅಬ ಗುತ್ ಕಿ ದಿ ಬೆಲೆ ಅಜಾವ ji taga tsursi en jutumu ba. Na kila kwasi al ji tabu njarte al jutum, di sursa ba nas jutum ba yang asey nas jutum. Yani ba kila kwasi nas jutum al bela di yengi, ni ki endo la kee gout kare. Na ine, barun jutumu le, nama gouti nja ke, na ki ngwa alang gouti nja le puto kare. Alang si gouti tu lekiwi, alang si otanga si kerker ka, ki al kaenge na ki ta kaenge ba ni alba ki kwa daeng belele. Wala galdaan gorre ile alkikaw. Awu nas jalum. Ji erital gire njaw. Kaan jaw na jibalwas din sursi delle njaw. Wala kwa kerangasi nas jaw. Wala jibalwas din sursi jaw ala masji ota jivi. Nama dinin diya jan na ota jaw. Lea den jaging ele namas jaging nama haddu indaram. Ji kansin baru jang ila naski uwa majisi. Baru ila giskawe naskundi. Nangi lompi bingas ini. Nabi etena boteng lande oroba. Kwan kin al kei na tare kawe. Be yenga delin na kei na kawe. Na kwa kerna na kei na kuni. Maranki la sina kwele lam kundi ki inkwele. Dobi duo al ke na borudia ke wana palke. Alang gutsi pi tulle. Na alande tabu inja ila gutsi al pi den alaiba alwenti asanke ngala si pali. Asan ken ala se pali niskiwiel. Alan si, kien surunga si, kien surunga le kakire kinyi, na diyen boru si kutumul. Na lamba dele kawi, na masintini aginyi. Na kain ala se kelbam, kien kwel, kwa be kwa, loyle na kenyi alan guti ngaringa ila. Ila na kien kwa yembo si guti, niskurunga we. Na lia alan kawu na kain ulunga si, kere kutubenka, kida embele, na kainsi, na dela kawo ba ki boru ni na kisin ni suru ni na kisin yanyin ni na kisin mo asan su ji kanyin din yanyin dik ni mo guti al den kisin mo ete